ಮೌಳಿಮನೇ ಶರಣಾಗತ ವತ್ಸಲಧಾರ ನಿಧೇ ಪರಿಪಾಲ ಜಪಾಮೃತ ಶೈಲಪತೆ ಅತಿ ಬೇಲ ತಜಾತ ವಧುರ್ವಿಧೈರನು ಬೇಲ ಕೃತೈರಪರಾಧಗತೈ ಭರಿತಂ ಭರಿತಂ ಮೃಢ ಶೈಲಪತೆ ಪರಜಾಗೃಭಜಾ ಪರಿಪಾಹಿ ಹದೇ ಅಧಿ ವೆಂಕಟ ಶೈಲ ಮುದಾರ ಮತೇ ಜನತಾಭಿಮತಾಧಿ ಗದಾನರತಾ ಪರದೇ

ಮಂಗಳಂ ಆಕಾಲ ತತ್ವಮಷ್ಟಾಂತ ಮಹಾತ್ಮನಾಮನು ಪಶ್ಯತಾಂ ಅತೃಪ್ತ ಮುದಲೋಪಾಯ ವೆಂಕಟೇಶಾಯ ಮಂಗಳಂ ರಾಜ